0: ಅದನ್ನ ಕೈ ಕುಳಿತವು ಹೆಚ್ಚು ಚಿಂತವು ನೀ ಮುಖ ಕೈ ಹಾಕಿ ಮೂರಬೇಕು ಬೇರೆ ಮೊದಲು ಕುಜೇಂದ್ರ ಪ್ರಾಣಿಗಳ ಜೊತೆ ಇನ್ಫೋನಿ ಹಾಸನಿ
1: ಅವನಾಯ್ ಬಂದ ಸಂಜೆ
0: ಸರ್ವಕುಟುಂಬ ಘರ ವರಿಪರಿ ಸಾಧಾರಣ ಸತ್ಯ ಧ್ವನಿ ಮನೆಯ ಮಿಶ್ರಿ ಬಂದ ಭಾಗ ಮಿಶ್ರಿ ಘರ ವರಿಪರಿ ಪೂರ್ವ ಪೂರ್ವ ಕಾರ್ಯ ನೋಡಿದ